ಪ್ರಸಾದ ಆಣ ಮೋದಕ ಪೇಡೆ ವಾಪಿ ತಾಣ ಕೂಳ ಖೋಬರೆ ತೀರ್ಥ ಪಳಿ ಭರ ಶಿವಮ ಆಣ ನುಸತಿ ಸಾ.